ಸುರಮರ್ದನ ಆದ ಜುಗಾದ ಅನಾದ ಮತ್ತೆ ಚಚರಾ ಸುರ್ಮಾರಣ್ಣರ್ಗ ನಿವಾರಣ ಪತಿತೋ ಧಾರಣ ಏಕ ಭಟೇ ಪಾಪಾನ ಬಿಹಂಡನ್ ದೋಷ ಪ್ರಚಂಡನ್ ಖಂಡೆಯ